0: ದನಿ ಜಗ ನಿ ಜಗ ನಿ ಜಗ ನಿ ಜಗ ಯ ಗ ಜ ನಿ ಜ ನಿ ದ ದನಿ ದ ಪ
1: ಗ ಗ ಪ ಪ ದ
2: ಬೋಲೋ ನಾ ಬೋಲೋ
0: ಗ ಗ ಪ ಪ ದ ದನಿ ನಿ ತಾ ತಾ ದನಿ ನಿ ದ ಗ ಪ ಪ ದ

ಹಪ್ಲೊಂಗ್ ಪಾವಿನ ಕಂಗಲಕ್ದಿ ಮದುದಿ ಜಾತಿಂಗಾಗಿ ಮನಾಕ್ದ ಲೈಬ ಮಫಂ ಅಮದ ಖಂಗೌದನ ಜಿಂಗ್ಕಿನ್ ಥರಪದಗಿ ಲಂಬಿ ಅದು ಫುಂಜಿನ್ ಖಿಬನಿ ಹೌಜಿಕ್ ಮೈಕೈ ಅನಿಮಕ್ದ ಮಸಿಂಗ್ ಯಾಮ್ಲಬ ಗಾರಿ ಕಯ ಪಂದುನ ಲೈರೆ ಮಫಂದು ಸೆಂಗ್ದುಪ್ಪಗಿ ಥಬಕ್ ಪಾಯ್ಕತ್ಪ ಹೌಕ್ರೆ ಹೈರೆ ಶಕ್ತಿಗಿ ಲೈರಂಬಿ ಕಮೈಖ್ಯಾ ಲೈಸಂಗ್ದಿದಗಿ ಅಂಬುಬಾಜಿ ಮೇಲಾ ಹೌಕ್ರೆ ಲೈಸಂಗ್ ಅಸಿಗಿ ಅಥೋರಿಟಿನ ಕಂಗಲಕ್ಲಿ ಮದುದಿ ಗಸಿ ನುಮಿದಾಂಗ್ ಪುಂಗ್ ಮಾಪನ್ಗ ಮಿನಿಟ್ ನಿಪ್ಪಾನ್ಗ ಸೆಕೆಂಡ್ ನಿಫುನಿಥೊಯ್ ಚಟ್ಪ ಮತಂದ ಅಂಬುಬಾಜಿಗಿ ಪುಂಫಂ ಹೌರಗನಿ ಮಸಿಗ ಲೊಯ್ನ ಕಮೈಖ್ಯಾ ಲೈಸಂಗ್ಗೆ ಥೊಂಜಾವ್ ಭಕ್ತಸಿಂಗಿ ಒಯ್ನ ಲೊಂಚಿನ್ಖ್ರಗನಿ ಥಾ ಅಸಿಗಿ ತಾರೀಖ್ ಕುನ್ಹುಮ್ದೊಯ್ ಕುನ್ಮರಿ ಅಮಸುಂಗ್ ಕುನ್ಮಂಗ ಕಮೈಖ್ಯಾ ಲೈಸಂಗ್ ಅಸಿ ಮಪುಂಗ್ ಫಾನಾ ಲೊಂಚಿನ್ದುನ ಲೈಗನಿ ಅದುಗ ಅಮುಕ್ ಅಂಬುಬಾಜಿ ಪುಂಫಂ ಲೊಯ್ರಬ ಮತುಂಗ್ ಜೂನ್ಗೆ ತಾರೀಖ್ ಕುನ್ತರುಕ್ತ ಲೈಸಂಗ್ಗೆ ಥೊಂಜಾವ್ ಅಮುಕ್ ಹನ್ನ ಹಾಂಗ್ದೊಕ್ಕನಿ ಸಹಿ ಖುದಿಂಗಿ ಮತೌಗುಮ್ ಹಂದಕ್ಸು ಅಂಬುಬಾಜಿ ಮೇಲಾ ಅಸಿದ ಸರುಕ್ ಯಾನನಬಗಿದಮಕ್ ನೀಲಾಚೋಲ್ ಚಿಂಜಾವ್ ಅಸಿದ ಲೈಬಾಕಿ ಅಮದಿ ಮಿರೈಬಾಕಿ ಭಕ್ತ ಲಿಸಿಂಗ್ ಕಯಾ ಲಾಕ್ನರಿ ಮೇಲಾ ಅಸಿಗಿದಮಕ್ ಲಾಕ್ಪ ಮಿಯಾಮ್ದ ಥಕ್ನಬ ಇಸಿಂಗ್ ಫಂಹನ್ಬನ ಚಿಂಗ್ಬ ತೊಂಗಾನ್ ತೊಂಗಾನ್ಬ ಖುದೊಂಗ್ ಚಾಬ ಕಯಾ ಲೆಹೆನ್ನನಬಗಿದಮಕ್ ಗುವಾಹಟಿ ಮ್ಯುನಿಸಿಪಾಲಿಟಿ ಕಾರ್ಪೊರೇಷನ್ನ ಮಥೌ ನಿಂತಿನ ತೌರಿ ಲೈಬಾಕ್ ಪುಂಬದ ಅಮದಿ ಮಾಲೇಮ್ಗಿ ತೊಂಗಾನ್ ತೊಂಗಾನ್ಬ ಮಫಂ ಕಯಾದ ಗರಾಂಗ್ ಜೂನ್ಗಿ ತಾರೀಖ್ ಕುನ್ಮಾಥೋಯ್ ತರಾನಿಥೊಯ್ ಸುಬ ಇಂಟರ್ನ್ಯಾಷನಲ್ ಯೋಗಾ ಡೇ ಪಾಂಗ್ಥೋಕ್ನಕ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗರಾಂಗ್ ಅಯುಕ್ ಕಲ್ಕತ್ತಾಗಿ ರೆಡ್ ರೋಡ್ ಪಾಂಗ್ಥೋಕ್ಪ ಇಂಟರ್ನ್ಯಾಷನಲ್ ಯೋಗಾ ಡೇ ಥೌರಂದ ಸರುಕ್ ಯಾಕಿ ಥೌರಂಗ ಮರಿ ಲೈನ ವಾ ಗಾಂಗ್ಬ ಮತಂದ ಪ್ರಧಾನಮಂತ್ರಿನ ಜೋಗ ಸಾಜಿಲ್ ಅಸಿನ ಮರಂ ಒಯ್ರಗ ಮಾಲೇಮ್ ಪುಂಬಬು ಶಾಂತಿಗಿ ಮೈಕೈದ ಪುರಪ್ಪದ ಮತೆಂಗ್ ಪಾಂಗ್ಬ ಗಮ್ಗನಿ ಹೈನ ಫೊಂಗ್ದೊಕ್ಕಿ ಪ್ರಧಾನಮಂತ್ರಿನ ಜೋಗ ಸಜನ ಪೀಬ ಕಾಣಪಸಿಂಗ್ ನೈನಬ ಮತಂದ ಶ್ರೀ ರಾಮಕೃಷ್ಣ ಪರಮಹಂಸ ಸ್ವಾಮಿ ವಿವೇಕಾನಂದ ಶ್ರೀ ಅರವಿಂದ ಕವಿಗುರು ರವೀಂದ್ರನಾಥ್ ಠಾಕೂರ್ ಅಮದಿ ಶ್ಯಾಮ್ ಚರಣ್ ಲಹಿರಿಗಿ ಪಫಂ ಸಿಂಗ್ ನಿಂಗ್ಸಿಂಗ್ಕಿ ಲೈಬಾಕಿ ಕಲ್ಚರಲ್ ಲೊಯ್ಸಂಗಿ ಥೌಸಿಲ್ ಮಖಾದ ಲೈಬಾಕಿ ಮಫಂ ಚಾಮದ ಗರಾಂಗ್ ನುಮಿಟ್ ಅಸಿಗಿ ಥೌರಂ ಪರೇಂಗ್ಸಿಂಗ್ ಪಾಂಗ್ಥೋಕಿ ಹೈರಿ ಗುವಾಹಟಿಗಿ ಬ್ರಹ್ಮಪುತ್ರ ರಿವರ್ ಫ್ರಂಟ್ ಪಾರ್ಕ್ದ ಪಾಂಗ್ಥೋಕ್ಪ ಇಂಟರ್ನ್ಯಾಷನಲ್ ಯೋಗಾ ಡೇಗಿ ಥೌರಂದ ಮುಖ್ಯಮಂತ್ರಿ ಡಾ ಹಿಮಂತ್ರ ಬಿಸ್ವ ಶರ್ಮಾ ಹಕ್ಸೆಲ್ ಮಂತ್ರಿ ಅಶೋಕ್ ಸಿಂಘಲ್ ಅಮಸುಂಗ್ ಟೂರಿಸಂ ಮಂತ್ರಿ ಅಜಂದ ನೆಹೋಕ್ ಸರುಕ್ ಯಾಕಿ ಪನ್ಬಯಾಯ್ ಥೌರಂಗಿ ಮನು ಥೌರಂದುಗಿ ಮಿಥುಂಗ್ಲೇನ್ ಕೇಂದ್ರಗಿ ಸೆಲ್ ಧುಮ್ ಮಂತ್ರಿ ನಿರ್ಮಲಾ ಸೀತಾರಾಮನ್ನ ಒಯ್ಕಿ ಗುವಾಹಟಿ ರೀಜನಲ್ ಮೆಟೆರೊಲಜಿ ಲೊಯ್ಸಂಗ್ನ ಖಂಗಲಕ್ಲಿ ಮದುದಿ ಗಸಿದಗಿ ಲಾಕ್ಲಿಬ ಚಯೋಲ್ ಅಮ ಚುಪ್ನ ರಾಜ್ಯಗಿ ತೊಂಗಾನ್ ತೊಂಗಾನ್ಬ ಮಫಂಸಿಂಗ್ದ ಅಖಾಕ್ ಅರಾವ್ಗ ಲೊಯ್ನ ನೋಂಗ್ ಲೇಪ್ತನ ಚೂರಗನಿ ಮಸಿಗಿ ಸಾಫು ಅಸಿ ಲೋಯರ್ ಅಸಾಮ್ ಮಿದಲ್ ಅಸಾಮ್ ಅಮದಿ ಬರಾಕ್ ತಂಪಾಕ್ತನ ಖರಹೇನ ಉಬ ಫಂಗನಿ ಹೈರಿ ರಾಜ್ಯಗಿ ಸ್ಪೋರ್ಟ್ಸ್ ಅಂಡ್ ಯೂತ್ ವೆಲ್ಫೇರ್ ಲೊಯ್ಸಂಗ್ ಅಮದಿ ಶ್ರೀಭೂಮಿ ಡಿಸ್ಟ್ರಿಕ್ ಸ್ಪೋರ್ಟ್ಸ್ ಅಸೋಸಿಯೇಷನ್ಗೆ ಅಪುನ್ಬ ಥೌಸಿಲ್ ಮಖಾದ ಲಾಕ್ಲಿಬ ಜುಲೈಗೆ ತಾರೀಖ್ ಮರಿದಗಿ ಡಿಸ್ಟ್ರಿಕ್ ಲೆವೆಲ್ಗೆ ಒಯ್ಬ ಇಂಟರ್ ಸ್ಕೂಲ್ ಫುಟ್ಬಾಲ್ ಟೂರ್ನಾಮೆಂಟ್ ಅಮ ಪಾಂಗ್ಥೋಕ್ಲಗನಿ ಟೂರ್ನಾಮೆಂಟ್ ಅಸಿದ ಸರುಕ್ ಯಾನಿಂಗ್ಬ ಸ್ಕೂಲ್ಸಿಂಗ್ನ ಲಾಕ್ಲಿಬ ಜೂನ್ಗೆ ತಾರೀಖ್ ಕುನ್ಮಂಗಾಗಿ ಮನುಂಗ್ದ ಮಿಂಗ್ ಪಿಖಲಗ್ನಬ ಖಂಗಲ್ಲಕ್ಲಿ ಪಾವುಳಜರೆ ಆಕಾಶವಾಣಿ ಸಿಲ್ಚರ್ ಗಸಿಗೆ ಒಯ್ನದಿ ಮಣಿಪುರಿ ಥೌರಂಬು ತಾವೀರಿಬ ಸಿಂಗಿ ಮಫಂದಗೆ ಕಾಯ್ನೆಯ ಥಂಗ್ನಿಜರಿ ಪಿನಬಿರಸಿ